ಇದೆಲ್ಲ ಮಮತಾ ಮುತಿರೆ ಹೋಯಿ ಆಗಿದೆಲ್ಲ ಮಮತಾ ಕೊತ್ತಿರೆ ಕವಿತಾರ ತನು ಕವಿತಾರ ತನು ಅಂಗ ಜಹರ.